ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ ಗಗ